0: ಅಹೋ ವಯಂ ಸರ್ವೇ ಝಂಕೃತಾಃ ಆಹ್ಲಾದಿತಾ ಧನ್ಯವಾದಾಃ ಮಿತ್ರವರ್ಯಾಃ. ಮಿತ್ರಾಣಿ ಸಂಪ್ರತಿ ಚಲಾಯಮಾನ ಜಗತಿ ಪ್ರತಿಫಲಂ ಪ್ರತಿಕ್ಷಣಂ ಪ್ರವಾಹಿತ ಘಟನಾ ಸೂಚನಾ ಕ್ರಮೈಃ ಅಸ್ಮಾನ್ ಸರ್ವಾನ್ ಸಂಸೂಚಯತಿ ಮಮ ಮಿತ್ರ ಸಹಯೋಗಿ ದಿವ್ಯಾನಂದ ಝಾ.
1: ಆಪದ್ಗ್ರಸ್ತಾಯ ನೇಪಾಳ ದೇಶಾಯ ಸಹಾಯ ಸಾಮಗ್ರೀಂ ಆದಾಯ ಭಾರತಸ್ಯ ಪಂಚಮಂ ವಿಮಾನಂ ಪ್ರಸ್ಥಿತಂ. ಮೃತಕಾನಾಂ ಸಂಖ್ಯಾ ಪ್ರಾಯಃ ಏಕಾದಶ ಶತಾಧಿಕಾ ಸಂಜಾತಾ. ಉತ್ತರ ಪ್ರದೇಶೆ ವೆಸ್ಟರ್ನ್ ಏರ್ ಕಮಾಂಡ್ ಇತ್ಯಸ್ಯ ಪೂರ್ವ ಸೇನಾಪತಿ ಸೇವಾನಿವೃತ್ತ ಏರ್ ಮಾರ್ಷಲ್ ಜಿತೇಂದ್ರ ಮಿಶ್ರ ಅಯೋಧ್ಯಾಯಾಂ ಶ್ರೀರಾಮ ಜನ್ಮಭೂಮಿ ಕ್ಷೇತ್ರ ನ್ಯಾಸಸ್ಯ ಪ್ರಥಮ ಸಿಇಒ ರೂಪೇಣ ನಿಯುಕ್ತ. ವಿಶ್ವಬ್ಯಾಂಕ್ ಪ್ರಮುಖೇಣ ಅಜಯ ಬಂಗಾ ಇತ್ಯಮುನಾ ಭಾರತಸ್ಯ ಆರ್ಥಿಕ ವೃದ್ಧಿ ಪ್ರಶಂಸಿತಾ. ಜಾಗತಿಕ ಪ್ರತಿಕೂಲತಾ ಸ್ವಪಿ ಅಸ್ಮಿನ್ ಅಷ್ಟ ಪ್ರತಿಶತಾತ್ ಅಧಿಕಂ ಪ್ರವರ್ಧಯಿತುಂ ಸಾಮರ್ಥ್ಯಂ ಇತಿ ಪ್ರತಿಪಾದಿತಂ.
0: ಮಿತ್ರ ವೃಂದಾಃ ಸಂಪ್ರತಿ ವೇಳಾ ಸಮಾಗತ ಮಹತ್ವಪೂರ್ಣ ಜ್ಞಾನ ವಿಜ್ಞಾನ ಸಾಹಿತ್ಯ ಕಲಾ ಜಗತ್ ಸಂಬದ್ಧ ಪ್ರಬುದ್ಧ ಜನಾನಾಂ ಸಾಕ್ಷಾತ್ಕಾರಸ್ಯ. ಅದ್ಯ ಜ್ಞಾನ ವಿಜ್ಞಾನ ಸಾಕ್ಷಾತ್ಕಾರ ಪ್ರಭಾಗೇ ಸಮುಪಸ್ಥಿತಾಃ ಸಂತಿ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯಸ್ಯ ಭಾರತೀ ತೀರ್ಥಶಾಸ್ತ್ರ ಸಮುತ್ಕರ್ಷ ಕೇಂದ್ರಸ್ಯ ಸಾಹಿತ್ಯ ವಿದ್ಯಾ ಶಾಖಾಯಾಂ ಆಚಾರ್ಯಾಃ ವಿಭಾಗಾಧ್ಯಕ್ಷಾಃ ಶ್ರೀಮಂತಃ ರಾಘವೇಂದ್ರ ಭಟ್ಟ ಮಹೋದಯಃ ವಿದ್ವದ್ ಭೂತಿ ಭಟ್ಟ ಮಹೋದಯೈಃ ಸಹ ಸಂವಾದಂ ಸಾಧಯತಿ ಮಮ ಸಹಯೋಗಿನಿ ನಿಧಿ ಝಾ.
2: ನಮೋ ನಮಃ ಮೇ ಸಖಾಯಃ. ಅದ್ಯ ಜ್ಞಾನ ವಿಜ್ಞಾನ ಪ್ರಭಾಗೇ ಅಸ್ಮಾಭಿಃ ಸಾಕಂ ಉಪತಿಷ್ಠಂತೆ ರಾಘವೇಂದ್ರ ಭಟ್ಟ ಮಹಾಭಾಗಃ. ಏತೇ ಆಚಾರ್ಯಾಃ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯಸ್ಯ ಭಾರತೀ ತೀರ್ಥ ಶಾಸ್ತ್ರ ಸಮುತ್ಕರ್ಷ ಕೇಂದ್ರಸ್ಯ ಸಾಹಿತ್ಯ ವಿದ್ಯಾ ಶಾಖಾಯಾಂ ಆಚಾರ್ಯಾಃ ವಿಭಾಗಾಧ್ಯಕ್ಷಃ ಇತಿ ಗರಿಮಾಮಯಂ ಪದಂ ಅಲಂಕುರ್ವಂತಿ. ವೈದುಷ್ಯಂ ಕಾವ್ಯ ನಿರ್ಮಾಣಮಿತಿ ನವ ನವೋನ್ಮೇಷ ಶಾಲಿನ್ಯಾ ಪ್ರಜ್ಞಯಾ ಸಮನ್ವಿತಾಃ ಇಮೇ ಅಭಿನವ ಕಾವ್ಯ ನಿರ್ಮಾಣ ನಿಪುಣಾಃ ಸಾಹಿತ್ಯ ತತ್ವ ಮರ್ಮಜ್ಞಾಶ್ಚ ವರ್ತಂತೆ. ಮಹೋದಯಾನಾಂ ಪ್ರಣತಿ ಪುರಸ್ಸರಂ ಇಯಮಹಂ ನಿಧಿಃ ಝಾಃ ಸ್ವಾಗತಂ ವ್ಯಾಹರಾಮಿ.
3: ಧನ್ಯವಾದಃ, ನಮಸ್ಕಾರಃ.
2: ಅಸ್ಮಿನ್ನೇವ ಕ್ರಮೆ ಆದೌ ತಾವತ್ ಪ್ರಥಮಃ ಪ್ರಶ್ನಃ. ಭಾಮಹ ಆದಿಭಿರಾರಭ್ಯ ಆನಂದವರ್ಧನ ಕುಂತಕ ಕ್ಷೇಮೇಂದ್ರ ಪ್ರಭೃತಯಃ ಸ್ವಸ್ವರೀತ್ಯಾ ಕಾವ್ಯಸ್ಯಾತ್ಮತತ್ವಂ ನಿರೂಪಿತವಂತಃ. ಎದೇಷು ಸಿದ್ಧಾಂತೇಷು ಭವತಃ ಮತೆ ಕಃ ಸಿದ್ಧಾಂತಃ ಯಥಾರ್ಥತಯಾ ಕಾವ್ಯಸ್ವರೂಪಂ ಪ್ರಕಾಶಯತಿ.
3: ಸಮೀಚೀನ. ಅತ್ರ ಅಸ್ಮಾಭಿಃ ವಿಚಾರಣೀಯಂ ಕಿಮರ್ಥಂ ಆತ್ಮತತ್ವ ಚಿಂತನಂ ಏತೈಃ ಆಲಂಕಾರಿಕೈಃ ಆಚಾರ್ಯೈಃ ಕೃತಂ ಇತಿ. ಆತ್ಮನಾ ವಿನಾ ಶರೀರಸ್ಯ ಮಹತ್ವಮೇವ ನಾಸ್ತಿ. ಅತಃ ಯಥಾ ಆತ್ಮ ಶರೀರಂ ಅಧಿಷ್ಠಾಯ ಶರೀರಸ್ಯ ಅಪಿ ವೈಶಿಷ್ಟ್ಯಂ ಆದದಾತಿ ಆನಯತಿ ತಥಾ ಕಾವ್ಯಮಪಿ ಆಚಾರ್ಯೈಃ ತಥಾ ಕಲ್ಪಿತಂ. ಏಕಂ ಶರೀರಂ, ಶರೀರಂ ಚೇತ್ ತಸ್ಯ ಕಶ್ಚನ ಆತ್ಮ ಭವೇತ್ ಇತಿ ಚಿಂತನಂ ಆರಬ್ಧಂ. ತಥಾ ಚಿಂತನೆ ಆರಬ್ಧೆ ಎತೇಷಾಂ ಆಚಾರ್ಯಾಣಾಂ ಸ್ವಸ್ವ ವಿಚಾರಾಃ ಉಪಸ್ಥಾಪಿತಾಃ. ತತ್ರ ಸಂಘಟನಾ ಕಾವ್ಯಸ್ಯ ಯಾ ಶೈಲಿ ನಿರ್ಮಾಣ ರೀತಿಃ ವರ್ತತೆ ತಾಂ ನಿರ್ಮಾಣ ರೀತಿಂ ವಿನಾ ಕಾವ್ಯಂ ಕಾವ್ಯಮೇವ ನ ಭವತಿ. ಅತಃ ತಸ್ಯೈವ ಮುಖ್ಯತ್ವಂ ಇತಿ ಕೃತ್ವಾ ರೀತಿರೇವ ಆತ್ಮ ಇತಿ ಆಗತಂ. ಏವಂ ಪುನಃ ವಿಚಾರೆ ಕ್ರಿಯಮಾಣೇ ರೀತ್ಯಪೇಕ್ಷೆಯ ಕಾವ್ಯಸ್ಯ ಸೌಂದರ್ಯಂ ಅಲಂಕಾರೇಣ ಭವತಿ. ಅಲಂಕಾರಃ ನಾಸ್ತಿ ಚೇತ್ ತತ್ ಕಥಂ ಕಾವ್ಯಂ ಭವತಿ. ಲೋಕೆ ಸಾಮಾನ್ಯಃ ಜನಾಃ ಅಪಿ ಭಾಷಣಂ ಕುರುವಂತಿ ವಾಗ್ವ್ಯವಹಾರಂ ಕುರುವಂತಿ. ಜನಾನಾಂ ಸರ್ವೋಪಿ ಲೋಕವ್ಯವಹಾರಃ ಏವಂ ವಾಕ್ಯದ್ವಾರ ಏವ ಜಾಯತೆ. ತಾದೃಶ ವಾಕ್ಯ ಕಾವ್ಯಸ್ಯ ಕಿಮಪಿ ವೈಲಕ್ಷಣ್ಯಂ ಭೇದಃ ಅಪೇಕ್ಷಿತಃ ಏವ
4: ಸತ್ಯಂ
3: ಅಸ್ತ್ಯೇವ. ತರ್ಹಿ ತತ್ ಕಿಂ ಇತ್ತು ಚೇತ್ ತತ್ರ ಅಲಂಕಾರ ವಿನಿಯೋಗೇನ ಲೌಕಿಕ ವಾಕ್ಯಾತ್ ವೈಲಕ್ಷಣ್ಯಮಾಗಚ್ಚತಿ ಇತಿ ತಸ್ಯ ಮಹತ್ವಮಸ್ತಿ ಮಹಿಮಾ ಅಸ್ತಿ ಇತಿ ಕೃತ್ವಾ ಪ್ರಾಧಾನ್ಯಂ ಸ್ವೀಕೃತಂ ಕೈಶ್ಚಿತ್. ಕಿಂತು ಪ್ರಥಮಂ ಆಚಾರ್ಯೇಣ ಭರತಮುನಿನ